ಮನೆಯಲ್ಲಿ ಯಾವೆನಗ ಹಲವೋ ನಾಕ್ಷೋತ್ ಕನೂಥ ತೇಸಂ ಬಲಂಗ ಮೃತ ಇಲಿವೆನೆತ್ಲೆ ಬುಯವಾನ್ ಹೋಮ್ ಮೂ